0: ಸಂಸ್ಕೃತಂ ಸ್ವರೂಪಂ ವಿಕಸಿತವತಿ. ಸಂಸ್ಕೃತಂ ಕೇವಲಂ ಸಂಸ್ಕೃತ ವಿದ್ಯಾಲಯೇಷು ಮಹಾವಿದ್ಯಾಲಯೇಷು ವಿಶ್ವವಿದ್ಯಾಲಯೇಷು ಪಂಡಿತೇಷು ವಾ ಸೀಮಿತಂ ನ ಭವೇತ್, ಅಪಿತು ಗೃಹಾತ್ ಸಮಾಜ ಪರ್ಯಂತಂ ಸರ್ವತ್ರ ಸಂಸ್ಕೃತಸ್ಯ ಡಿಂಡಿಮಃ ಭವೇತ್ ಇತಿ ಅಸ್ತಿ ಸಂಘಟನಸ್ಯ ದೃಷ್ಟಿಃ. ಅತಃ ಬಾಲಕಾಃ ಯುವಾನಃ ಮಹಿಳಾಃ ಸೇವಾನಿವೃತ್ತಾಃ ತಥಾ ಅನ್ಯೇ ಸಾಮಾನ್ಯ ಜನಾಃ ಅಪಿ ಸಂಸ್ಕೃತ ಕಾರ್ಯೇ ಸಹಭಾಗಿನಃ ಭವಂತಿ. ಸಂಕ್ಷೇಪೇಣ ವಕ್ತುಂ ಶಕ್ಯತೆ ಯತ್ ಸಂಸ್ಕೃತ ಭಾರತ್ಯಾಃ ಸಂಸ್ಕೃತ ಕ್ಷೇತ್ರೇ ಯೋಗದಾನಂ ತ್ರಿಷು ಆಯಾಮೇಷು ಪ್ರಾಮುಖ್ಯೇನ ದೃಶ್ಯತೆ. ಏಕಃ ಆಯಾಮಃ ಸಂಸ್ಕೃತಸ್ಯ ಶಿಕ್ಷಣಂ, ದ್ವಿತೀಯಃ ಆಯಾಮಃ ಸಂಸ್ಕೃತಸ್ಯ ಸಂಭಾಷಣರೂಪೇಣ ಪ್ರಚಾರಃ, ತೃತೀಯಃ ಆಯಾಮಃ ಸಂಸ್ಕೃತಸ್ಯ ಆಧುನಿಕ ಜೀವನೆ ಪುನರ್ ಪ್ರತಿಷ್ಠಾಪನಂ ಇತಿ. ಸಂಸ್ಕೃತಂ ಜನಭಾಷಾ ಭವೇತ್ ನ ಕೇವಲಂ ಗ್ರಂಥಭಾಷಾರೂಪೇಣ ತಿಷ್ಠೇತ್ ಇತಿ ವಿಚಾರಃ ಸಂಸ್ಕೃತಭಾರತ್ಯಾಃ ಕಾರ್ಯಸ್ಯ ಕೇಂದ್ರಬಿಂದುಃ ಅಸ್ತಿ. ಸಂಭಾಷಣ ಶಿಬಿರೈಃ ಶಿಕ್ಷಕ ಪ್ರಶಿಕ್ಷಣೇನ ಸಂಸ್ಕೃತ ಕಾರ್ಯಕರ್ತೃ ನಿರ್ಮಾಣೇನ ಸಾಹಿತ್ಯ ಪ್ರಕಾಶನೇನ ಚ ತಥಾ ದೇಶ ವಿದೇಶೇಷು ಸಂಸ್ಕೃತ ಪಾಠನ ಕಾರ್ಯೇಣ ಸಂಸ್ಕೃತ ಭಾರತೀ ಸಂಘಟನಂ ಸಂಸ್ಕೃತಸ್ಯ ವರ್ತಮಾನ ಕಾಲೀನಂ ಭವಿಷ್ಯಕಾಲೀನಂ ಚ ಸ್ವರೂಪಂ ಸುದೃಢಂ ಕರ್ತುಂ ಮಹತ್ವಪೂರ್ಣಂ ಯೋಗದಾನಂ ಪ್ರಯಚ್ಛತಿ. ಜಯತು ಸಂಸ್ಕೃತಂ ವಿಶ್ವಪೋಷಕಂ.
1: ವಾ, ಶ್ರೀಶ ದೇವ ಪೂಜಾರಿ ಯಾಂಚ ಸಂಸ್ಕೃತ ಭಾರತಿ ಹ್ಯಾ ವಿಷಯ ಸಂಸ್ಕೃತ ಭಾಷಣ ಉತ್ತಮಚ ಹೋತ. ಆಣಿ ಆತಾ ಕೇತ್ಕೆ ಡಾಂಗೆ ಯಾಂಚ ಶಿಕ್ಷಕ ದಿನಾವಿಷಯ ಸಂಸ್ಕೃತ ಭಾಷಣ ಆಪಣ ಐಕಣಾರ ಹೋತ.
2: ನಮಸ್ಕಾರ ಸರ್ವೇಭ್ಯ ಶ್ರೋತೃಭ್ಯ ಸಸ್ನೇಹಂ ನಮಸ್ಕಾರ. ಕಶ್ಚನ ಕವಿ ವದತಿ, ಶಿಕ್ಷಕೆ ಸಪ್ತ ಗುಣಾಃ ಸಂತಿ, ವಿದ್ವತ್ವಂ ದಕ್ಷತಾ ಸಾಮ್ಯಂ ಸೌಶೀಲ್ಯಂ ಅನುಶೀಲನಂ. ಶಿಕ್ಷಕಸ್ಯ ಗುಣಾಃ ಸಪ್ತ ಸಚೇತತ್ವಂ ಪ್ರಸನ್ನತಾ. ಏತೈಃ ಸಪ್ತಭಿಃ ಗುಣೈಃ ಯುಕ್ತಃ ಆಸೀತ್ ಅಸ್ಮಾಕಂ ಭಾರತದೇಶಸ್ಯ ಮಹಾನ್ ದಾರ್ಶನಿಕಃ ಶಿಕ್ಷಾವಿದ್ ಭಾರತಸ್ಯ ಭೂತಪೂರ್ವಃ ರಾಷ್ಟ್ರಪತಿಃ ಮಾನನೀಯಃ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮಹೋದಯಃ. ಮಹೋದಯಸ್ಯ ಜನ್ಮ 1888 ನಾಮ ಅಷ್ಟಾದಶ ಶತಕೋತ್ತರ ಅಷ್ಟಾಶೀತಿತಮೇ ವರ್ಷೆ ಸೆಪ್ಟೆಂಬರ್ ಮಾಸಸ್ಯ ಪಂಚಮೇ ದಿನಾಂಕೆ ಅಭವತ್. ವಯಂ ಸರ್ವೇ ಜಾನೀಮಃ ಯತ್ ತಸ್ಯ ಜನ್ಮದಿವಸಃ ಏವ ಸಂಪೂರ್ಣೇ ಭಾರತೆ ಶಿಕ್ಷಕ ದಿನತ್ವೇನ ಆಚರ್ಯತೆ. ಶಿಕ್ಷಕಃ ಕೇವಲಂ ಜ್ಞಾನಂ ನ ದದಾತಿ ಅಪಿತು ಛಾತ್ರಾಣಾಂ ಜೀವನಂ ಸಂಸ್ಕಾರೈಃ ಸಮೃದ್ಧಂ ಕರೋತಿ. ಸಹ ಛಾತ್ರೇಷು ಆತ್ಮವಿಶ್ವಾಸಂ ಜಾಗರಯತಿ, ತೇಷಾಂ ಪ್ರತಿಭಾಂ ವಿಕಾಸಯತಿ, ತೇಷಾಂ ಜೀವನಾಯ ಉಚಿತಂ ಮಾರ್ಗದರ್ಶನಂಚ ಕರೋತಿ. ಮಿತ್ರಾಣಿ, ಯಃ ಶಿಕ್ಷಯತಿ ಸಹ ಶಿಕ್ಷಕಃ. ಕಿಂತು ಶಿಕ್ಷಕಸ್ಯ ಕಾರ್ಯಂ ಕೇವಲಂ ಪಾಠ್ಯವಿಷಯಸ್ಯ ಜ್ಞಾನಂ ದಾತುಮೇವ ನ ಸೀಮಿತಂ. ತರ್ಹಿ ಶಿಕ್ಷಕಃ ಕಃ? ಯಃ ಛಾತ್ರೇಭ್ಯಃ ಜ್ಞಾನಂ ದದಾತಿ, ಯಃ ಛಾತ್ರೇಷು ಸ್ನೇಹಂ ಕರೋತಿ, ಯಃ ಸ್ವಯಂ ಸಮಯಸ್ಯ ಅನುಶಾಸನಸ್ಯ ಚ ಪಾಲನಂ ಕೃತ್ವಾ ಛಾತ್ರೇಭ್ಯಃ ತಸ್ಯ ಮಹತ್ವಂ ಬೋಧಯತಿ, ಯಃ ಸ್ವಯಂ ಆದರ್ಶಃ ಭೂತ್ವಾ ಛಾತ್ರಾಣಾಂ ಪುರತಃ ಆದರ್ಶಂ ಸ್ಥಾಪಯತಿ, ಯಃ ಕರ್ತವ್ಯ ಪರಾಯಣಃ ಅಸ್ತಿ, ಯಃ ನಿರಂತರಂ ಅಧ್ಯಯನಂ ಕರೋತಿ, ಯಃ ಛಾತ್ರಾನ್ ಸದಾ ಸತ್ಕಾರ್ಯೇಷು ಪ್ರವರ್ತಯತಿ, ಸ ಏವ ಶಿಕ್ಷಕಃ ಇತಿ ಮನ್ಯೆ. ಏವಂವಿಧಃ ಶಿಕ್ಷಕಃ ಛಾತ್ರಾಣಾಂ ಜೀವನಂ ಜ್ಞಾನೈಃ ಸಂಸ್ಕಾರೈಃ ಸದಾಚಾರೈಃ ಚ ಸಮೃದ್ಧಂ ಕರೋತಿ. ಶಿಕ್ಷಕಃ ಕೀದೃಶಃ ಭವೇತ್ ಇತ್ಯಸ್ಯ ಉತ್ತರಂ ದದಾತಿ ಏಕಃ ಸುಂದರಃ ಸಾರ್ಥಕಃ ಶ್ಲೋಕಃ. ಶುಚಿರದಕ್ಷೋನುರಕ್ತಶ್ಚ ಬುದ್ಧಿಮಾನ್ ಕರುಣಾನ್ವಿತಃ ಸ್ವಾಧ್ಯಾಯ ನಿರತಃ ಶಾಂತಃ ಶಿಕ್ಷಕಃ ಸ್ಯಾತ್ ಸದಾ ನರಃ. ಮಿತ್ರಾಣಿ, ಏಷಃ ಶ್ಲೋಕಃ ಅಸ್ಮಾನ್ ಕಿಂ ಬೋಧಯತಿ? शिक्षकः गुणसंपन्नः ज्ञानसंपन्नः भवतु। सः शुचि